ಗುರು ಉತ್ತುಂಬುದು ಗುಣ ಪಿಹಿಟವೇವಾ ಕರಾನ್ನಟ ಯಾನ ಸಿಯಲು ಕಟಯುತು ಸಿತನ ಪಾರಿದಿಮ ಸಪಲವೇವಾ